0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಸ್ಟುಡಿಯೋ ಕ್ಲಾಕ್ ಟೈಮ್ 8:52 ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಮ್ ರೈನ್ಬೋ 101.9 ಮೆಗಾಹರ್ಟ್ಸ್ ಬೈ ವೈಬ್ರೆಂಟ್ ಹೈದರಾಬಾದ್ ಶೋ ಆ್ಯಂಡ್ ಟೈಮ್ 8:52 ಅವುತುಂದು ಎಕ್ಸಾಕ್ಟ್ಗೆ 9:00 ನ್ಯೂಸ್ ಹೆಡ್ಲೈನ್ಸ್ ವಿಂಟರು ಸ್ಟೇಟ್ ಇಂಟು ಆಕಾಶವಾಣಿ ಎಫ್ ಎಮ್ ರೈನ್ಬೋ 101.9.
1: ಫ್ರಮ್ ದ ರಾಕ್ಸ್ ಆಫ್ ಬೋನ್ಗಿರ್ ಟು ದ ಲೇಕ್ಸ್ ಆಫ್ ವರಂಗಲ್, ತೆಲಂಗಾಣ ಸಿಂಗ್ಸ್ ಇಟ್ಸ್ ಸ್ಟೋರಿ.
2: ಇನ್ ಎವ್ರಿ ಫೋಕ್ ಸಾಂಗ್, ಎವ್ರಿ ಡಾನ್ಸ್, ಎವ್ರಿ ರೀಲ್ ಆಫ್ ಸಿನಿಮಾ, ದ ಸ್ಪಿರಿಟ್ ಆಫ್ ಅವರ್ ಲ್ಯಾಂಡ್ ಶೈನ್ಸ್.
3: And every evening, 8 to 9, Telangana brings that spirit alive on FM Rainbow 101.9.
1: History,
2: art,
1: literature, tourism,
2: cinema,
1: culture, all woven together in one vibrant hour.
3: Telangana,
2: the voice of our home state.

8:00 ಟೈಮ್, 9:37 ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಮ್ ರೈನ್ಬೋ 1.9 ಮೆಗಾಹೆರ್ಟ್ಸ್ ಬೈ ವೈಬ್ರೆಂಟ್ ಹೈದರಾಬಾದ್ ಶೋ ವಿತ್ ಮೀ ಆರ್ ಜೆ ರಾಣಾ ಪ್ರತಾಪ್. ತೋ

ಗಜಮುಖ ಮಂಗಲ ಕಿಟಿ ಗಿಡ ಗಿಟಿ ಗಿಡ ಗಿಟಿ ಗಿಡ ತೊಂದೊಂದತ್ತ ತೈತ ಜಯ ಜಗವಂದನ ವಕ್ರ ತುಂಡ ದಾನಿ ದಾತ ವಿಘನ ಹರನ ಶುಭಕರನ ನಗಿನದ ವಿಘನ ಹರನ ಶುಭಕರನ ನಗಿನದ ವಿಘನ ಹರನ ಶುಭಕರನ ನಗಿನದ ಕಿಟ

0: ಕಲ್ಸುತ್ತೆ ಹುಷಾರು ಎಂದಿಂಟವ್ರ ಉಪ್ಪು ಲೇನಿ ಪಪ್ಪು ಶಾರು
1: ಕೋಶಿ ಕೊಂಗಡಿ ಮಾತಟ್ಟು ಬೊಟ್ಟು ಎತ್ತೈತೆ ಗಟ್ಲೈತರಿ ಸುಸ್ಕುಂದಂ ಪಟ್ಟು ಅಂಬಲಿ ಗಟ್ಕ ಬಾದಿರಾಸ.

ಇಯೇ ಆಕಾಶವಾಣಿ ಹೈದರಾಬಾದ್ 101.9 ಮೆಗಾಹರ್ಟ್ಸ್ ಪರ್ ಇಸ್ ಸ್ಟುಡಿಯೋ ಕಿ ಘಡಿ ಮೇ ಇಸ್ ವಕ್ತ ರಾತ್ ಕೆ 9:30 ಔರ್ 10 ಸೆಕೆಂಡ್ ಹೋ ರಹೇ ಹೈ ಪೇಶ ಖಿದ್ಮತ್ ಹೈ ಉರ್ದು ಪ್ರೋಗ್ರಾಮ್ ನಯ ರಂಗ್.

ಜಯತಿ. ಕಭೀ ಅಕ್ಷರ ಭೀ ಹಾಥೋ ಕಿ ತರಹ ಪಹಚಾನೆ ಜಾತೆ ಥೆ, ಕಭೀ ಅಕ್ಷರ ಭೀ ಹಾಥೋ ಕಿ ತರಹ ಪಹಚಾನೆ ಜಾತೆ ಥೆ. ಲಿಖಾವಟ ದೇಖತೆ ಹೀ ಮನ್ ಕಹ ಉಠತಾ ಥಾ, ಹಾ ಯಹ ಉಸಿ ಕಾ ಹೈ, ಹಾ ಯಹ ಉಸಿ ಕಾ ಹೈ. ಕಿಸಿ ಪನ್ನೆ ಪರ ಮಾ ಕಿ ಚಿಂತಾ ಖಿಲೀ ಥಿ, ಕಹೀ ಪಿತಾ ಕಾ ಸಂಕ್ಷಿಪ್ತ ಸ್ನೇಹ, ಕಹೀ ಪಿತಾ ಕಾ ಸಂಕ್ಷಿಪ್ತ ಸ್ನೇಹ. ಕಹೀ ಪ್ರೇಮ ನೆ ಸಂಕೋಚ ಸೆ ಅಪ್ನಾ ನಾಮ ಲಿಖಾ, ಕಹೀ ಪ್ರೇಮ ನೆ ಸಂಕೋಚ ಸೆ ಅಪ್ನಾ ನಾಮ ಲಿಖಾ. ಹರ ಪತ್ರ ಕೆ ಸಾಥ ಏಕ ಮನ್ ಯಾತ್ರಾ ಕರ್ತಾ ಥಾ, ಹರ ಪತ್ರ ಕೆ ಸಾಥ